0: ಮತತ್ವವೇ ಕುಲುಬಟು ವಿಸಿ ಪಹಕಟ ಅಧಿಕ ಸಂಖ್ಯಾವಿಗೆ ಸಂಬಂಧಿತ ಜಾತ್ಯಂತರ ಮುಲ್ತೆನ್ಗೆ ಜಾಯಗತ್ ವಿಜಯ
1: ಲಾಖಾಂಡ ರೇಡಿಯೋ ITN.

0: பிரசங்க வேதிக்காவின் சச்சிவி அத்தகீப லக்ஹண்டு கீரஷ்மி.
1: ರೈಟ್ ಲಕನ ಗಿರಶ್ಮಿ ಹಾಗೆ ನೆಲಂಕ ವಟೇ ಮಲ್ಲೋಕ ವಟೇ ಮಿನಿ ಆಲೋಡಿಗೆ ಪಂಡೆ ಗತು ಕರೆಗನ್ ಹದನಿ ತರುಷಿ ಬಸ್ ನಾಯಕ ವಾವ ಹಾಗೆ ನಿನ್ನೋ ತರಣಿಯಗಳಿಂದಲೇ ತರುಷಿ ಕೂಡ ಕಾದರಿಗೆ ಗತು ಕರೆಗನ್ನು ತರುಷಿ ಏಮ ಕೀನು ಕೂಡ ಪಾಣಂತುರ ಇಗುಲಂಗೆ ಫ್ಯಾಷನ್ ಶೋ ಪೆಕೆಂದಲ ಕಟ್ಟಿಯಾಕ ಹಾಗೆ ನಿನ್ನೋ ನಮ್ಟಿಗೆ ರೆಮ್ಮನಂತಾಯ ವಟಿನ್ನಿ ರೈಟ್ ನಮ್ಟಿಗೆ ಇವಡಂಗ್ ಹರಿ ವಟಿನೋ ಮಾತ ಹಾಗೆ ನಿನ್ನವ ಲಕ್ಕಂಡ ಹಣವ ಪಾಲು ಮಕಾಗನ್ನು ಅಲ್ಲಿಗೆ ಸಿಂಧು ಹಾಗೆ ನಿನ್ನೋ ಕಿಲ್ತೀನೋ ಶಿಲಾನಂದ ದಾಸನಮ್ಮ ಒಳ್ಳೆ ಒಳ್ಳೆ ಬೆಜ್ಜೆಗೆ ಯಾಲು ಹೆಮ್ಮೋಗಿಮ್ಮಾಯಿ ಮಗೆ ಹೊಂದಮ್ಮ ಯಾಲು ಎತ್ತುಕೊಟ್ಟು ಕೌತುಂದಿನ ದಕ್ಷಿಣ ವಿಶ್ಕ ಉಪೇಕ್ಷಾವಿ ಅನಿವಾರ್ಯ ಎಗತು ಕರೆಗನ್ನ ಮಗೆ ಅಮ್ಮ ತೆಗೆದು ಕರೆಗನ್ನ ಇವಾಗೇ ಹನ್ಸಿಯಕ್ಕ ಕವಿಶಯ್ಯ ತೆಗೆದು ಕರೆಗನ್ನ ಲಸನ ಸಿಂಧು ಕೋಣಿಕಿಲ ಬುಳತ್ಕೋ ಪಿಟಿಯನ್ ಅಹಿಂಸಾ ಮೆಸೇಜ್ ಕಕ್ತಾಲತೀನೋ ರೈಟ್ ಅಹಿಂಸಾ ತೆಗೆದು ಕರೆಗನ್ನ ಇರುವಸೆ ಸಿತುಂ ಸಿತುಂ ಕೇಗಲ್ ಲಿಂಗ್ ಮೆಸೇಜ್ ಕಕ್ತಾಲತೀನೋ ಈ ಮಾತು ತಿನ್ನೋಕಿಲ್ಲ ಸಿತುಮ್ಮ ತೆಗೆದು ಕರೆಗನ್ನು ಇರುವಸೆ ಮಾಧವಿ ಎತ್ತುಕೊಟ್ಟ ಹರ್ಷನಿ ಸಿತಾರ ಕಟ್ಟಿಯಮ್ ಇನ್ನೋಕಿಲ್ಲ ಪನಾಗುಡಿಂಗ್ ಉನ್ನ ಪಿಟ ಮೆಸೇಜ್ ಮೇ ಯಾಲು ಕಟ್ಟಿ ಬಂದ ತೆಗೆದು ಕೊರಗಿನ ಲಸನ ಸೆಷನ್ಗೆ ಅದನ್ನ ಅದನ್ನೇ ದಿಗಡ ದಿಗಡ ದಿಗಡ ಹಾಗೆ ನಿನ್ನ ಲಂಕಾವೆ ಗಿರಶ್ಮಿ ಲಂಕಾವೆ ಪ್ರಸಂಗ ವೇದಿಕಾವೆ ಅವರದ್ದು ಪಹಲ ಗುಡಿ ಬ್ರ್ಯಾಂಡ್ ಲಂಕಾವೆ ತಿನ್ನು ಓಣ ಪ್ರಸಂಗಿಗ ಲಸನ ಸೆಷನ್ ಇಸರ ಹಠ ವಾಡ ಹಣ ಪುಲಂಗವಾಗಿ ಕೆಮತ್ತಿ ವಿಧಿ ಹೇಟ ಬಾಕಿ ಅನ್ನುವ ಮನವಾಗಿ ಸೆಷನ್ಗೆ ಅದ ಹಣ ಕೆಮತಿ ಕೇಳ ಅಪಿ ಅನಿವಾರ್ಯ ಏಕ ಅರಗೇನ ಏನವ ರೈಟ್ ಅನ್ನ ಮಾಧವಿಲ್ಲ ರಾಜಪಕ್ಷ ಕಸುನ್ ಕುಶನ್ ಹೌಸ್ಗೆ ಕಟ್ಟಿ ಇನ್ನುವ ಕೇಳ ಸದ್ಯಟಮ ಇಗೊಳ್ಳು ಹಾಗೆ ಇನ್ನೇ ಕೀಲ ರೈಟ್ ಅಪಿಟೇಮಕ್ಕೆ ಅಮಿಲ್ ಚತುರಂಗ್ ಅಮಿಲ್ ತಮ್ಮ ಕಿಯನ್ನೆ ಇಗೊಳ್ಳಂಗೆ ಕುಶನ್ ಹೌಸ್ಗೆ ಸೆಟ್ ಸಾಧ್ಯ ಹಾಗೆ ಇನ್ನವ ಕೀಲ ಲಕಡ ಗಿರಶ್ಮಿ ಅವಿ ಕೂಡ ಕಾಸಾವೆಂಗ ಹಣ ಪ್ರೋಗ್ರಾಮ್ ದುಬೈ ವಲಿಂಗ ಹಾಗೆ ನಿನ್ನೆ ಚಾಲಿತ ರತ್ನಾಯಕ ವೈಫ್ ನಿಸಂಸಲ ರತ್ನಾಯಕ ದೂಳದೆನ್ನ ಗಯಾತ್ಮಿ ಸಹ ಸೇಲಿ ಇನ್ನವ ಕೀಲ ತೀನು ನಂಗೆ ಶ್ಯಾಮಲಿ ರತ್ನಾಯಕ ದೇಹಲ್ಗಮ್ ಎಪರಲ್ಲಕ್ಕೆ ಸೆಟ್ ಪ್ರಾಕ್ಸಿರಿ ಅಪರಲ್ಲಿಗೆ ಸೆಟ್ ಕಮ ಇನ್ನುವ ಕೇಳತ್ತೆ ಇಗುಲು ಮೆಸೇಜ್ ಆಗ್ದಾಲದೀನೋ ರೈಟ್ ಹೆಮಣಂಗ್ ಅಭಿ ಇಕ್ಮಂಟ್ ಇಕ್ಮಂಟ್ ಅನ್ನ ಹದ ನಿಶೇಷನ್ ನಿಗಾನೆ ಆದರೆ ಪಾಡ ಪುಲುವಂಗ್ ಹಾಗೆ ಮೆಸೇಜ್ ಗತಿ ಅನ್ನ ಬಿಂದು ಹತ್ತ ಬಿಂದು ಆಯ್ತು ಅನೂ ತುನಾಯಿ ಬಾಯ್ ಅನೂ ತುನಾಯಿ ಹತ್ತ
2: ಪಾಯನ ಸನಿ ಸೀತಲ ರೈ ಬಾಗಿಟ ಸಲಿಂದರಿನ್ ರಿಂಗ ಮೇಗಿ ಮದಕ ಅಬಟ ಅವಧಿ ಕರನ್ನಡ ಫ್ಲ್ಯಾಶ್ ಬ್ಯಾಕ್ ಏಕ ಗಾಯನ್ನಡ ಗಾಯನ ಶಿಲ್ಪಿ ಪಾಠ ಪಾಠ ಹೀನೆಯಾಗಿ ಒಬೇ ಒಯ್ಯ ಆದರೆ ನವೀನ್ ನವೀನ್ ಎಸ್